0: ತಿಕ್ಕಕ್ಕ ಜಿಮ್ಮಿ ಪೋಯಟ್ ರೋಸಿ ಮಾರ್ಟಿನ್ ತ ಜೆನಿಫರ್ ಲೆಸ್ಲಿ ಆ ಕಮೋಟ ನೊಂದಾಯಿ ಮೇಲೆ ಹಾ ಅಂಗ್ ಹೇ ತಿನ್ಕಕ ಹೋಯ್ ಹಂಗ ತಲ್ಗ ಹಾ ಅಂಗ್ ಎನ್ಗ ಸಿಂತಂಗಮು ಹೇಕೆನ್ ಹುರೆ ಹಂಗ್ ರೋ ರೋಢಾ ಅಲ್ಗಿದ ಕಸಾತ ಇತಲು ಯಾನ ಹಂಗ್ ಮಿರಿಟ್ ನಕ ಉಕ್ಸಿನ್ ಕಂಡ್ರೋ ತಲಾಸ ಕಾಮ ಗ ಎನ್.
1: अभी आप निकोबारी कार्यक्रम सुन रहे थे. ये आकाशवाणी का श्री विजयपुरम केंद्र है. 4:30 हुए हैं. लीजिए अब सुनिए प्रायोजित कार्यक्रम लम्हे की 12वीं कड़ी.